0: ఆకాశవాణి హైదరాబాద్ కేంద్రం కస్తూరి కన్నడ కార్యక్రమం వింటారు. కార్యక్రమం వినబోయే ముందుగా కొన్ని వాణిజ్య ప్రకటనలు.
1: తెలంగాణ రాష్ట్రంలో ఓటర్ జాబితా ప్రత్యేక సమగ్ర సవరణ ఎస్ఐఆర్ 2026లో భాగంగా డ్రాఫ్ట్స్ ఓటర్ల జాబితాలో మీ పేరు ఉందో లేదో చెక్ చేసుకోండి. ఒకవేళ జాబితాలో మీ పేరు లేకపోతే కొత్తగా ఓటరు నమోదు చేసిన దానికి డిక్లరేషన్ ఫామ్ తో పాటు ఫామ్ 6, అభ్యంతరాలకు ఫామ్ 7, సవరణలకు ఫామ్ 8 ద్వారా ఆగస్టు 17 నుంచి సెప్టెంబర్ 16 లోపు ఆన్లైన్ లో voters.eci.gov.in వెబ్సైట్ ద్వారా లేదా ఆఫ్లైన్ లో ERO, AERO లేదా BLOకు మీరు దరఖాస్తు చేసుకోవాలి. వివరాలకు టోల్ ఫ్రీ నెంబర్ 1950కు కాల్ చేయండి. ప్రధాన ఎన్నికల అధికారి తెలంగాణ.
2: నాకు అడ్మిషన్ వచ్చింది కానీ మా కుటుంబ ఆర్థిక పరిస్థితి వల్ల ఫీ చెల్లించలేకపోయాము. అప్పుడే మేము SBI ప్లాటినం జూబ్లీ ఆశా స్కాలర్షిప్ గురించి తెలుసుకున్నాం.
3: అవును, అర్హత కలిగిన విద్యార్థులకు 15,000 to 15 lakhs వరకు స్కాలర్షిప్స్. లాస్ట్ అకాడమిక్ ఇయర్ లో 75% మార్క్స్ లేదా 7.5 CGPA సాధించి ఉంటే మీరు అర్హులు కావచ్చు. సెప్టెంబర్ 4 లోపల అప్లై చేసుకోండి. ఫర్ మోర్ డీటెయిల్స్ లాగిన్ టు SBI ఆశా స్కాలర్షిప్స్ .co.in.
4: ఎల్ఐసి మీ జీవితంలో ఎల్లప్పుడూ మీకు తోడుగా ఉంటూ వచ్చింది. పరిచయం చేస్తున్న మై ఎల్ఐసి, ఎల్ఐసి సరికొత్త కస్టమర్ యాప్.
5: మీ పాలసీలు, పేమెంట్స్ పూర్తిగా టెన్షన్ ఫ్రీగా చూసుకునే ఒకే ఒక ప్లాట్ఫామ్.
4: ఇన్స్టెంట్ ప్రీమియం పేమెంట్స్, 360 degree పాలసీ డీటెయిల్స్, క్విక్ యాక్సెస్ టు పాలసీ బెనిఫిట్స్, పాలసీ అప్డేట్స్, రివైవల్, పేపర్లెస్ ఈ-KYC.
6: ఎల్ఐసి ప్రతిక్షణం మీకు తోడుగా.
7: ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ 738 ಕಿಲೋಹೆರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಎಇಆರ್ ಆಪ್ ಮೇಲೆ ಕೇಳುವಿರಿ ಕಸ್ತೂರಿ ಕನ್ನಡ ಕಾರ್ಯಕ್ರಮ. ಕಸ್ತೂರಿ ಶ್ರೋತೃ ಬಂಧುಗಳಿಗೆ ಆತ್ಮೀಯ ಸ್ವಾಗತ. ನಾನು ಪರಿಮಳ ದೇಶಪಾಂಡೆ, ನಿಮ್ಮೆಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ಕಸ್ತೂರಿಯ ಇಂದಿನ ಮಂಗಳವಾರದ ಮಧ್ಯಾಹ್ನದ ಸಂಚಿಕೆಯಲ್ಲಿ ಕೇಳೋಣ. ರಾಷ್ಟ್ರೀಯ ಪೌಷ್ಟಿಕ ಆಹಾರ ಸಪ್ತಾಹ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಮತ್ತು ಅದರ ಆಚರಣೆ ಈ ಕುರಿತು ಡಾಕ್ಟರ್ ಮಾಧವಿ ಅವರೊಂದಿಗೆ ಸಂದರ್ಶನ ಕಾರ್ಯಕ್ರಮ. ಸಂದರ್ಶನ ನಡೆಸಿಕೊಡುತ್ತಿರುವವರು ಪರಿಮಳಾ ಜೋಶಿ.
8: ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಸ್ನೇಹಿತರೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ಆರೋಗ್ಯವನ್ನು ರೂಪಿಸಿಕೊಳ್ಳುವಲ್ಲಿ, ನಮ್ಮ ಆರೋಗ್ಯದ ಕ್ಷೇಮವನ್ನು ಕಾಪಾಡಿಕೊಳ್ಳುವಲ್ಲಿ ಆಹಾರ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಅನಾರೋಗ್ಯಕರ ಆಹಾರ ರೋಗ ನಿರೋಧಕವನ್ನು ಕಡಿಮೆ ಮಾಡಿ ಅಂಗವೈಕಲ್ಯತೆಗೆ ಪ್ರಮುಖ ಅಪಾಯಕಾರಿ ಅಂಶವಾಗುತ್ತೆ. ಹೀಗಾಗಿ ಆರೋಗ್ಯಕರ ಆಹಾರ ಕ್ರಮಗಳು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು. ಆರೋಗ್ಯಕರ ಆಹಾರ ಕ್ರಮಗಳು ಅಂದರೆ ಏನು, ಅವುಗಳ ಸಮರ್ಪಕತೆ ಯಾವ ರೀತಿ ಇರಬೇಕು, ಸಮತೋಲನೆ ಯಾವ ರೀತಿ ಕಾಪಾಡಿಕೊಳ್ಬೇಕು, ಯಾವುದು ಹಿತಮಿತ ಆಹಾರ ಎನ್ನುವುದನ್ನು ತಿಳಿಸಿಕೊಡಲು ಇಂದು ನಮ್ಮ ಆಕಾಶವಾಣಿ ಸ್ಟುಡಿಯೋಸ್ಗೆ ಡಾಕ್ಟರ್ ಮಾಧವಿ ಹರಿಕೃಷ್ಣ ಕುಲಕರ್ಣಿಯವರು ಬಂದಿದ್ದಾರೆ. ಅವರೊಂದಿಗೆ ಮಾತಾಡ್ತಾ ನಾವು ಆಹಾರ ಪದ್ಧತಿಯ ಬಗ್ಗೆ, ಸಮತೋಲಿತ ಆಹಾರದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ. ಆಕಾಶವಾಣಿ ಸ್ಟುಡಿಯೋಸ್ಗೆ ನಿಮಗೆ ಆತ್ಮೀಯ ಸ್ವಾಗತ ಮೇಡಮ್. ನಮಸ್ಕಾರ.
9: ಥ್ಯಾಂಕ್ ಯು ವೆರಿ ಮಚ್. ಆಲ್ ಇಂಡಿಯಾ ರೇಡಿಯೋಗೆ ನಂದು ನಮಸ್ಕಾರಗಳು.
8: ಮೇಡಮ್, ಇಂದಿನ ವಿಷಯ ಆಹಾರ ಆರೋಗ್ಯ ಇವೆರಡರ ಬಗ್ಗೆ. ಪೋಷಕ ಆಹಾರ ಅಂದ್ರೇನು, ಸಮತೋಲನ ಆಹಾರ ಯಾವೆಲ್ಲ ಪೋಷಕಾಂಶಗಳು ಇರಬೇಕು ಅಂತ ನೀವಂತೀರಿ?
9: ಸಮತೋಲ ಆಹಾರ ಅಂದರೆ ದೇಹಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳು, ಜೀವನ ಸತ್ವಗಳು ಮತ್ತು ಖನಿಜಗಳು ಸರಿಯಾದ ಪ್ರಮಾಣದಲ್ಲಿ ಸಿಗುವಂತೆ ಸೇವಿಸುವ ಆಹಾರವಾಗಿದೆ. ಇದು ಉತ್ತಮ ಆರೋಗ್ಯ, ಶಕ್ತಿ ಮತ್ತು ದೇಹದ ಸರಿಯಾದ ಕಾರ್ಯನಿರ್ವಹಣೆಗೆ ತುಂಬ ಮುಖ್ಯ. ಸಮತೋಲ ಆಹಾರದಲ್ಲಿ ಮೊದಲಾದ ನಾವು ಅನ್ನೋದು ಅಂದರೆ ಕಾರ್ಬೋಹೈಡ್ರೇಟ್ಸ್. ಕಾರ್ಬೋಹೈಡ್ರೇಟ್ಸ್ ಅಂದರೆ ಎನರ್ಜಿ ಗಿವಿಂಗ್ ಫುಡ್ಸ್, ದೇಹಕ್ಕೆ ಶಕ್ತಿ ಕೊಡ್ತವೆ. ಎದರಲ್ಲಿ ಇರುತ್ತದೆ ಅಂದರೆ ಧಾನ್ಯಗಳು, ಅದರಲ್ಲಿ ಮುಖ್ಯವಾದ ನಾವು ನೋಡಬಹುದು. ಅದಾದ ನಂತರ ಪ್ರೋಟೀನ್ಸ್. ಪ್ರೋಟೀನ್ಸ್ ನಮಗೆ ಸಸ್ಯಾಹಾರ, ಮಾಂಸಾಹಾರ ಎರಡಲ್ಲಿ ಇರುತ್ತದೆ. ಪ್ರೋಟೀನ್ಸ್ ನಮಗೆ ಎದಕ್ಕೆ ಬೇಕು? ದೇಹದ ಬೆಳವಣಿಗೆ ದುರುಸ್ತಿಗೆ ಸಹಾಯ ಮಾಡುತ್ತದೆ. ಎದರಲ್ಲಿ ಸಿಗುತ್ತದೆ ನಮಗೆ? ಬೇಳೆಕಾಳುಗಳು, ಹಾಲು ಮತ್ತು ಹಾಲಿನ ಪದಾರ್ಥಗಳು ಅಂದರೆ ಮೊಸರು, ಪನ್ನೀರು, ಮಾಂಸಾಹಾರಿ ಆಹಾರ, ನಾನ್ ವೆಜಿಟೇರಿಯನ್ ಫುಡಲ್ಲಿ ಪ್ರೋಟೀನ್ಸ್ ನಮಗೆ ಸಿಗುತ್ತದೆ. ಫ್ಯಾಟ್ಸ್ ಅಂದರೆ ಕೊಬ್ಬು. ಫ್ಯಾಟ್ಸ್ ಮತ್ತು ಕೊಬ್ಬು ನಮ್ಮ ಶರೀರದಲ್ಲಿ ಎದಕ್ಕೆ ಸಹಾಯ ಮಾಡುತ್ತದೆ ಅಂದರೆ ಶಕ್ತಿ ಮತ್ತು ಉಷ್ಣಾಂಶ ಕೊಡ್ತದೆ. ಇದರಲ್ಲಿ ನಾವು ನೋಡ್ಬೋದು ತುಪ್ಪ, ಅಡಿಗೆ ಎಣ್ಣೆ, ಬೀಜಗಳು, ಅದರಲ್ಲಿ ನಮಗೆ ಕೊಬ್ಬು ಅಥವಾ ಫ್ಯಾಟ್ಸ್ ಸಿಗ್ತವ. ಅದಾದ ನಂತರ ಬಹಳ ಮಹತ್ವ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಅವಕ್ಕೆ ಮೈಕ್ರೋನ್ಯೂಟ್ರಿಯಂಟ್ಸ್ ಅಂತ ಅಂತೀವಿ, ಆದರೆ ಅವು ತುಂಬ ನಮಗೆ ಸಪೋರ್ಟ್ ಸಿಸ್ಟಮ್ ಆಗ ಖನಿಜಗಳು. ಅವು ನಮಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತವೆ. ನಾವು ಎದರಲ್ಲಿ ನೋಡ್ಬೋದು ಅಂದರೆ ಹಣ್ಣು, ಹಸಿರು ತರಕಾರಿಗಳು ಅಂದರೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ನ ಅಲ್ಲಿ ನಮಗೆ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಸಿಗ್ತವೆ. ಎಲ್ಲರಿಗಿಂತ ಇಂಪಾರ್ಟೆಂಟ್ ನಾವು ಮರೆಯಬಾರ್ದು ಅಂದರೆ ನಾರು ಆಮೇಲೆ ನೀರು ಅಂದರೆ ಫೈಬರ್ ಆ್ಯಂಡ್ ವಾಟರ್ ಫ್ಲೂಯಿಡ್ ಇಂಟೇಕ್ ಇವು ನಮ್ಮ ಸಿಸ್ಟಮ್ಗೆ ಬಹಳ ಮುಖ್ಯವಾದಂಥದ್ದು, ನಾವು ಖಂಡಿತ ತಗೋಬೇಕು.
10: ತುಂಬ ಉಪಯುಕ್ತ ಮಾಹಿತಿ ಮೇಡಮ್ ಇದು. ಯಾಕಂದರೆ ಒಂದೇ ಮಾತಿನಲ್ಲಿ ಹೇಳಿದರೆ ದೇಹದಲ್ಲಿ ಆರೋಗ್ಯ ಮತ್ತು ಶಕ್ತಿ ಬೇಕು ಅಂದರೆ ಇವೆಲ್ಲ ಸಮರ್ಪಕ ರೀತಿಯಲ್ಲಿ ಸಿಗಬೇಕು ಅಂತ. ಮುಖ್ಯವಾಗಿ ನೀವು ಹೇಳಿದ ಮಾತು ನಾರು ಮತ್ತು ನೀರು, ಇದು ತುಂಬಾ ಅವಶ್ಯಕ. ಇನ್ನು ನಮ್ಮ ದಿನನಿತ್ಯದ ಆಹಾರದಲ್ಲಿ ಪ್ರೋಟೀನ್ ಆಗಲಿ, ಕಬ್ಬಿಣ ಆಗಲಿ, ಕ್ಯಾಲ್ಸಿಯಂ ಆಗಲಿ ಮತ್ತು ವಿಟಮಿನ್ಗಳಾಗಲಿ ಯಾಕೆ ಅಗತ್ಯ ಮೇಡಮ್, ಯಾಕೆ ತಗೊಳ್ಬೇಕು ಇವೆಲ್ಲ?
9: ನಮ್ಮ ಭಾರತೀಯ ಆಹಾರ ನೋಡಿದರೆ ಮೂಲತಃ ಅದು ಕಾರ್ಬೋಹೈಡ್ರೇಟ್ ಅಲ್ಲಿ ಜಾಸ್ತಿ ಇರುತ್ತದೆ. ಅಂದರೆ 60-70% ನಮ್ಮ ಆಹಾರ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ನಮ್ಮ ತಾಟಲ್ಲಿ ನೀವು ನೋಡಿದರೆ ಅನ್ನ ಕಾರ್ಬೋಹೈಡ್ರೇಟು, ಪಲ್ಯ ಕಾರ್ಬೋಹೈಡ್ರೇಟು, ಚಪಾತಿ ಕಾರ್ಬೋಹೈಡ್ರೇಟು, ಎಲ್ಲ ಕಾರ್ಬೋಹೈಡ್ರೇಟ್ಸ್ ಇರುತ್ತದೆ. ಅಂದರೆ 60-70% ಕಾರ್ಬೋಹೈಡ್ರೇಟ್ಸ್ ಇರುತ್ತದೆ. ಪ್ರತಿನಿತ್ಯ ಆಹಾರದಲ್ಲಿ ಪ್ರೋಟೀನ್ ಸೇವಿಸಿದ್ದು ಬಹಳ ಇಂಪಾರ್ಟೆಂಟ್ ವಿಷಯ ಆಗಿದೆ. ದೇಹದ ಬೆಳವಣಿಗೆ, ಸ್ನಾಯುಗಳ ದುರಸ್ತಿ, ರೋಗ ನಿರೋಧಕ ಶಕ್ತಿ, ಜೀವನಕೋಶದ ನಿರ್ವಹಣಕ್ಕೆ ಪ್ರೋಟೀನ್ ಬಹಳ ಇಂಪಾರ್ಟೆಂಟ್. ನಮಗೆ ಪ್ರೋಟೀನ್ ರಿಕ್ವೈರ್ಮೆಂಟ್ ಹೇಗೆ ಸಿಗಬಹುದು ಡೈಲಿ ಆಹಾರದಿಂದ ಅಂದರೆ, ನಾವು ಶಾಖಾಹಾರಿ ಆಹಾರ ತಗೊಂಡರೆ 2 ಕಪ್ ಅಷ್ಟು ಗಟ್ಟಿಯಾದ ಬೇಳೆ, 2 ಕಪ್ ಅಷ್ಟು ಮೊಸರು, 2 ಕಪ್ ಮೊಳಕೆ ಕಾಳು, 1/2 ಕಪ್ ಸೋಯಾಬೀನ್ ಪದಾರ್ಥವನ್ನು ಸೇವಿಸಿದರೆ ಬೇರೆ ಆಹಾರದೊಂದಿಗೆ ನಮ್ಮದು ಡೈಲಿ ಪ್ರೋಟೀನ್ ರಿಕ್ವೈರ್ಮೆಂಟ್ ನಾವು ಮೀಟ್ ಮಾಡಬಹುದು. ಮಾಂಸಾಹಾರಿ ಆಹಾರದವರು ಸೋಯಾಬೀನ್ ಬದಲು ಮಾಂಸಾಹಾರ ತಗೋಬಹುದು. ಆಯರ್ನ್ ಇಲ್ಲ ಕಬ್ಬಿನ ಅಂಶ ನಮ್ಮ ದೇಹದಲ್ಲಿ ಎದಕ್ಕೆ ಕೆಲಸ ಬರುತ್ತೆ? ಹಿಮೋಗ್ಲೋಬಿನ್, ಶಕ್ತಿ ಮತ್ತು ಚಟುವಟಿಕೆ. ಅದಿಲ್ಲ ಅಂದರೆ ನಮಗೆ ಫಟೀಗ್ ಆಗುತ್ತೆ, ನಿರಂತರ ಆಯಾಸ, ತಲೆ ತಿರುಗುವುದು, ಸ್ಕಿನ್ನ ಮತ್ತು ಹೇರ್ ಪ್ರಾಬ್ಲಮ್ಸ್ ಬರ್ತವೆ. ಆಯರ್ನ್ ಅಬ್ಸಾರ್ಪ್ಷನ್ಗೆ ಮುಖ್ಯ ಸಹಾಯಕರಾದ ವೈಟಮಿನ್ ಸಿ ಬಹಳ ಇಂಪಾರ್ಟೆಂಟ್. ಹಸಿರು ಸೊಪ್ಪು, ಕಾಳು, ಹಣ್ಣು, ದಾಳಿಂಬೆ, ಖಜೂರ, ಒಣಕರಿ ದ್ರಾಕ್ಷಿ ಬೀಜಗಳು, ಎಳ್ಳು, ಕುಂಬಳಕಾಯಿ ಬೀಜ ಇದೆಲ್ಲನೂ ಸೇವಿಸಬೇಕು. ವಿಟಮಿನ್ ಸಿ ಬಹಳ ಮುಖ್ಯ, ಅದು ನಮಗೆ ಆಯರ್ನ್ ಅಬ್ಸಾರ್ಪ್ಷನ್ಗೆ ಹೆಲ್ಪ್ ಮಾಡುತ್ತದೆ. ಅದು ನಮಗೆ ಎದರಲ್ಲಿ ಸಿಗುತ್ತೆ? ನಿಂಬೆಹಣ್ಣು, ನೆಲ್ಲಿಕಾಯಿ, ರಸಫಲ ಅಂದರೆ ಸಿಟ್ರಸ್ ಫ್ರೂಟ್ಸ್, ಸಂತ್ರ, ಮೋಸಂಬಿ ಅದರಲ್ಲಿ ಇರುತ್ತೆ. ಕ್ಯಾಲ್ಶಿಯಂ ನಮ್ಮ ಬೋನ್ಸ್ಗಾಗಿ, ಸ್ನಾಯುಗಾಗಿ, ಹಲ್ಲು, ಜಾಯಿಂಟ್ಸು ಬಹಳ ಇಂಪಾರ್ಟೆಂಟ್. ಕ್ಯಾಲ್ಶಿಯಂ ಯುಕ್ತ ಆಹಾರ ಅಂದರೆ ಹಾಲು, ಮೊಸರು, ರಾಗಿ, ನುಗ್ಗೆಸೊಪ್ಪು ಅಂದರೆ ಡ್ರಮ್ಸ್ಟಿಕ್ ಲೀವ್ಸ್, ಹಸಿರು ಸೊಪ್ಪು, ಬೀಜಗಳು. ಕ್ಯಾಲ್ಶಿಯಂ ಜೊತೆ ನಾವು ವೈಟಮಿನ್ ಡಿ ಕೂಡ ಅಷ್ಟೇ ಇಂಪಾರ್ಟೆಂಟ್, ನಾವು ತಗೋಬೇಕು. ಅದು ವೈಟಮಿನ್ ಡಿ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ಗೆ ಸಹಾಯ ಮಾಡುತ್ತದೆ. ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 3 ಗಂಟೆವರೆಗೂ 10 ನಿಮಿಷದಿಂದ 30 ನಿಮಿಷದ ತನಕ ನಾವು ಸೂರ್ಯಕಿರಣಕ್ಕೆ ಎಕ್ಸ್ಪೋಸ್ ಆಗಬೇಕು. ಸನ್ಲೈಟ್ ಎಕ್ಸ್ಪೋಸ್ ಮಾಡಿದರೆ ನಮಗೆ ವೈಟಮಿನ್ ಡಿ ನಮಗೆ ಸಿಗುತ್ತದೆ. ಆಯರ್ನ್ ಕ್ಯಾಲ್ಶಿಯಂ ಆಹಾರ ಸೇವಿಸೋ ಟೈಮ್ದಾಗ ನಾವು ಏನು ಜಾಗೃತಿ ಮಾಡಬೇಕು ಅಂದರೆ, ಆ ಸಮಯದಲ್ಲಿ ಚಹಾ, ಕಾಫಿ ಸೇವನೆ ಮಾಡಬಾರದು. ಅದು ಆಯರ್ನ್ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ಗೆ ಅಡ್ಡಿ ಆಗುತ್ತದೆ.
10: ತುಂಬ ಚೆನ್ನಾಗಿ ಹೇಳಿದ್ರು ಮೇಡಮ್. ಅಂದರೆ ಸದೃಢ ದೇಹ ಬೇಕು, ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಪ್ರತಿನಿತ್ಯದ ಆಹಾರದಲ್ಲಿ ಪ್ರೋಟೀನ್, ಕಬ್ಬಿಣ, ಕ್ಯಾಲ್ಶಿಯಂ ಮತ್ತು ವಿಟಮಿನ್ಗಳು ಬೇಕೇ ಬೇಕು ಅಂತ. ಇತ್ತೀಚೆಗೆ ನಾವು ಕೇಳ್ತಾ ಇದ್ದೀವಿ, ನಮ್ಮ ಹಿರಿಯರೆಲ್ಲ ಇವುಗಳನ್ನು ತಿಂದೇ ಜೀವನ ನಡೆಸಿದವರು. ಇದೀಗ ಇವು ಹೆಚ್ಚು ಪ್ರಯೋಜನಕಾರಿ ಅಂತ ಹೇಳ್ತಿದ್ದಾರೆ. ಅವೇ ಸಿರಿಧಾನ್ಯಗಳು. ಆರೋಗ್ಯಕ್ಕೆ ಇವು ಯಾವ ರೀತಿಯಾಗಿ ಪ್ರಯೋಜನ ನೀಡುತ್ತವೆ, ಇವನ್ನು ನಾವು ಆಹಾರದಲ್ಲಿ ಹೇಗೆ ಸೇರಿಸ್ಕೊಳ್ಬೇಕು?
9: ಸಿರಿಧಾನ್ಯಗಳು ಅಂದರೆ ಏನು, ಯಾವುವು? ರಾಗಿ, ಜೋಳ, ಸಜ್ಜೆ, ನವಣೆ, ಸಾಮೆ, ಅರಕ, ಬರಗು, ಊದಲು, ಕೊರಲೆ, ಇವು ಎಲ್ಲರಿಗೆ ಸಿರಿಧಾನ್ಯಗಳು. ಲಿಟಲ್ ಮಿಲೆಟ್ಸ್, ಮಿಲೆಟ್ಸ್ ಅಂತ ಕರಿತೀವಿ. ಇವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೆಚ್ಚು ನಾರಿನ ಅಂಶ, ಫೈಬರ್ ಮತ್ತು ಪೋಷಕಾಂಶಗಳು ಇದ್ದಾವೆ. ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್, ಆಯರ್ನ್, ಕ್ಯಾಲ್ಶಿಯಂ, ಫೈಬರ್ ಅಂದರೆ ನಾರು ಹೆಚ್ಚು ಪ್ರಮಾಣದಲ್ಲಿ ಇದ್ದಾವೆ. ನವಣೆ ಅಂದರೆ ಫಾಕ್ಸ್ಟೇಲ್ ಮಿಲೆಟ್, ಬರಗು ಅಂದರೆ ಪ್ರೋಸೋ ಮಿಲೆಟ್ದಲ್ಲಿ ಅಕ್ಕಿ ಗೋಧಿಗಿಂತ ಹೆಚ್ಚು ಪ್ರೋಟೀನ್ಸ್ ಇದೆ.

0: ರಾಗಿದಲ್ಲಿ ಹೆಚ್ಚು ಕ್ಯಾಲ್ಶಿಯಂಸ್ ಇದೆ. ಸಜ್ಜಿಗೆ, ಬರಗು, ನವಣೆ ದಲ್ಲಿ ಐರನ್ ಕಂಟೆಂಟ್ ಚೆನ್ನಾಗಿ ಇದೆ. ಕೊರಲೆ ಅಂದರೆ ಬ್ರೌನ್ ಟಾಪ್ ಮಿಲೆಟಲ್ಲಿ ಬಿ ಕಾಂಪ್ಲೆಕ್ಸ್ ವೈಟಮಿನ್ಸ್ B1, B2, B3 ಬೇರೆ ಧಾನ್ಯಗಳು ನೋಡಿದರೆ ಹೆಚ್ಚು ಇದೆ. ಸಿರಿಧಾನ್ಯವು ಉಪಯೋಗ ಹೇಗೆ ನಮ್ಮ ಶರೀರದಲ್ಲಿ ಆಗುತ್ತೆ ಅಂದರೆ, ನಮ್ಮ ರಕ್ತದಲ್ಲಿ ಸಕ್ಕರೆ ಅಂದರೆ ಬ್ಲಡ್ ಗ್ಲುಕೋಸ್ ಮೆಲ್ಲಗ ರಿಲೀಸ್ ಮಾಡುತ್ತದೆ. ಆದ್ದರಿಂದ ಬ್ಲಡ್ ಗ್ಲುಕೋಸ್ ಲೆವೆಲ್ ಶೂಟಪ್ ಆಗಂಗಿಲ್ಲ. ನಮಗೆ ಬೇಗ ಸಂತೃಪ್ತಿ ಅಂದರೆ ಸಟೈಟಿ ಹೊಟ್ಟೆ ತುಂಬಿದ ಹಾಗೆ ಅನಿಸುತ್ತದೆ. ದೇಹದ ತ್ಯಾಜ್ಯ ಅಂದರೆ ಮೆಟಾಬೋಲಿಕ್ ವೇಸ್ಟ್ ನಮ್ಮ ದೇಹದ ಹೊರಗೆ ಹಾಕಲಿಕ್ಕೆ ಫ್ಲಶ್ ಔಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತದೆ. ಸಂಪೂರ್ಣ ಆರೋಗ್ಯವರ್ಧಕವಾಗಿ ಸಹಾಯ ಮಾಡುತ್ತದೆ. ನಮ್ಮ ನಿಯಮಿತ ಅಡಿಗೆಯಲ್ಲಿ ಹೇಗೆ ವಾಪರಿಸ್ಬೋದು ಅಂದರೆ, ಹಿಟ್ಟು ಅಕ್ಕಿ ಹೇಗೆ ನಾವು ವಾಪರಿಸ್ತೀವೋ ಆ ಥರನೇ ಸಿರಿಧಾನ್ಯಗಳು ಕೂಡ ನಾವು ಯೂಸ್ ಮಾಡ್ಬೋದು. ಇಡ್ಲಿ, ದೋಸೆ, ಲೆಮನ್ ರೈಸ್, ಪುಳಿಯೋಹರ ರೈಸ್, ರವಾ ಉಪ್ಪಿಟ್ಟು, ಪಾಯಸ, ರೋಟಿ, ಫುಲ್ಕಾ, ವಡ, ಮುದ್ದೆ, ರಾಗಿ ಮುದ್ದೆ ಆಗಲಿ, ಜೋಳದ ಮುದ್ದೆ ಆಗಲಿ, ನಾವು ರಾತ್ರಿ ನೆನೆ ಹಾಕಿ ಇವು ಸಿರಿಧಾನ್ಯಗಳು ಬೆಳಗ್ಗೆ ಮಿಕ್ಸಿಯಲ್ಲಿ ನೀರು ಹಾಕಿ ಹಾಲು ಕೂಡ ತೆಗೆದು ಸ್ವಲ್ಪ ಬಿಸಿ ಮಾಡಿ ತಗೊಂಡರೆ ಅದು ಕೂಡ ತುಂಬ ಆರೋಗ್ಯವರ್ಧಕ ಇರುತ್ತದೆ.
1: ತುಂಬ ಚೆನ್ನಾಗಿ ಹೇಳಿದ್ರಿ ಸಿರಿಧಾನ್ಯಗಳ ಬಳಕೆ, ಅವುಗಳನ್ನು ನಾವು ಹೇಗೆ ಉಪಯೋಗ ಮಾಡಬೇಕು ಅಂಥೇಳಿ. ಮೇಡಮ್, ಇತ್ತೀಚೆಗೆ ಒಂದು ಹೊರಗಿನ ಫುಡ್ ಅಂದರೆ ಮಾಮೂಲಾಗಿ ಆಹಾರ ಮನೆಯಲ್ಲೇ ಸೇವಿಸ್ತಾ ಇದ್ವಿ, ಆದರೆ ಇತ್ತೀಚೆಗೆ ಹೊರಗಡೆ ಆಹಾರ ಕೂಡ ಭಾಳಷ್ಟು ಸಿಗ್ತಾ ಇದೆ. ದುಬಾರಿ ಆಹಾರವೇ ಪೌಷ್ಟಿಕ ಆಹಾರ ಎನ್ನುವುದು ಒಂದು ತಪ್ಪು ಕಲ್ಪನೆ ಕೂಡ ಇದೆ. ಕಡಿಮೆ ವೆಚ್ಚದಲ್ಲಿ ಪೌಷ್ಟಿಕ ಆಹಾರವನ್ನು ನಾವು ಹೇಗೆ ತಯಾರು ಮಾಡಿಕೊಳ್ಬೋದು ಮೇಡಮ್?
0: ನಮ್ಮ ಕನ್ನಡ ದಾಸ ಸಾಹಿತ್ಯದಲ್ಲಿ ಕವಿಶ್ರೇಷ್ಠನಾದ ಕನಕದಾಸರು ತಮ್ಮ ಕಾವ್ಯ ರಾಮಧಾನ್ಯ ಚರಿತೆಯಲ್ಲಿ ರಾಗಿಗೆ ರಾಮಧಾನ್ಯ ಎಂಬ ವರ್ಣಿಸಿ ಅದರ ಶ್ರೇಷ್ಠತೆಯನ್ನು ಅಕ್ಕಿಗೆ ಕಂಪೇರ್ ಮಾಡಿದ್ದಾರೆ. ರಾಗಿ ಅನ್ನೋದು ಒಂದು ಸಿರಿಧಾನ್ಯ. ಸಿರಿಧಾನ್ಯಗಳು ಕಾಳು ಕಡಲಿ ಎನ್ವೈರ್ಮೆಂಟಲಿ ಸಸ್ಟೇನೇಬಲ್ ಇರುತ್ತೆ, ಲೋ ಕಾಸ್ಟ್ ಇರುತ್ತೆ, ಸಾತ್ವಿಕ ಆಹಾರ ಇದೆ. ಪಲ್ಯಕಾಯಿ, ಸೊಪ್ಪುಗಳು, ಬಾಳೆಹಣ್ಣು, ಪೇರುಹಣ್ಣು, ಜಾಮೂನ್ ಹಣ್ಣು, ಸೀಸನ್ದಲ್ಲಿ ಬರುವ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಯಾವಾಗಲೂ ಕಾಸ್ಟ್ ಇಫೆಕ್ಟಿವ್ ಇರ್ತದೆ. ನಾವು ನಮ್ಮ ಪರಂಪರಾಗತ ಆಹಾರವನ್ನು ಸೇವಿಸಿದ್ದರೆ ಅದು ನಮಗೆ ಪೌಷ್ಟಿಕವಾಗಿ ಕಡಿಮೆ ವೆಚ್ಚದಲ್ಲಿ ತಯಾರಿಸಬಹುದು.
1: ಮೇಡಮ್, ನಾವು ನೋಡ್ತಾ ಇದ್ದೀವಿ ತೂಕ ಹೆಚ್ಚೋದು, ಪ್ರತಿ ಜನರಲ್ಲಿ ತೂಕ ಹೆಚ್ಚು ಕಾಣ್ತಾ ಇದ್ದೀವಿ, ಯುವ ಜನರಲ್ಲಿ ಅದು ಹೆಚ್ಚಾಗಿ ಕಾಣ್ತಾ ಇದೆ. ಮುಖ್ಯವಾಗಿ ಅದಕ್ಕೆ ಜೀವನ ಶೈಲಿ ಇರ್ಬೋದು, ಆಹಾರ ಸಮಸ್ಯೆಗಳಿರ್ಬೋದು. ಯಾವ ರೀತಿಯ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರಿಂದ ಇವುಗಳಿಂದ ನಾವು ದೂರ ಸರಿತೀವಿ ಅಂತ ನಿಮ್ಗೆ ಅನಿಸುತ್ತೆ?
0: ನಾವು ತಿನ್ನುವ ಆಹಾರ ಮತ್ತು ನಾವು ಮಾಡುವ ಫಿಸಿಕಲ್ ಆಕ್ಟಿವಿಟಿ ಲೆವೆಲ್ಸ್ ಅಲ್ಲಿ ಬ್ಯಾಲೆನ್ಸ್ ತಪ್ಪಿದರೆ ಒಬೆಸಿಟಿ ಅಥವಾ ನಮ್ಮ ತೂಕವು ಹೆಚ್ಚು ಆಗುತ್ತದೆ. ಸ್ಟ್ರೆಸ್ ಇಲ್ಕಂದ್ರೆ ಒತ್ತಡ ಇದಕ್ಕೆ ಎಕ್ಸೆಲರೇಟ್ ಅಂದರೆ ಹೆಚ್ಚು ಮಾಡುತ್ತದೆ. ನಮ್ಮ ತಾಟುದಲ್ಲಿ ಅರ್ಧ ತಾಟು ಅನ್ರಿಫೈನ್ಡ್ ಫುಡ್ ಅಂದರೆ ಪ್ರೊಸೆಸ್ ಮಾಡಲಾರ್ದಂಥ ಧಾನ್ಯಗಳು ಮತ್ತು ಪಲ್ಯ ಹಣ್ಣುಗಳು ಇರಬೇಕು, ಅಂದರೆ 50-60%. 20-25% ಕಾಳು ಪ್ರೋಟೀನ್ಸ್ ಇರಬೇಕು. ಇನ್ನು 15-20% ಕೊಬ್ಬು ಅಂದರೆ ಫ್ಯಾಟ್, ವೆಜಿಟೇಬಲ್ ಆಯಿಲ್ಸ್ ಅಂದರೆ ಶೇಂಗಾ ಎಣ್ಣೆ, ಸೂರ್ಯಫುಲ್ ಎಣ್ಣೆ ಆ ಥರ ವೆಜಿಟೇಬಲ್ಸ್ ಆಯಿಲ್ಸ್ನಿಂದ ಬರುವಂಥದ್ದು ಫ್ಯಾಟ್ಸ್ ಇರಬೇಕು. ಜೀವನ ಶೈಲಿಯಲ್ಲಿ ಚೇಂಜಸ್ ಅಂದರೆ ಅರ್ಲಿ ಡಿನ್ನರ್ ಮಾಡಬೇಕು. 8 ಗಂಟೆ ಮೊದಲು ಡಿನ್ನರ್ ಮಾಡಿದರೆ ನಮಗೆ ಪ್ರೊಸೆಸ್ ಆಫ್ ಡೈಜೆಷನ್ಗೆ 2 ತಾಸು ಹಿಡುತ್ತದೆ. ಅದಾದ ನಂತರ ನಮಗೆ ಚೆನ್ನಾಗಿ ನಿದ್ದೆ ಬಂದು ನಾವು ಬೆಳಗ್ಗೆ ಆಕ್ಟಿವ್ ಆಗಿ ಇರ್ತೀವಿ. ಯೋಗ ಅಭ್ಯಾಸ, ವಾಕಿಂಗ್, ಫಿಸಿಕಲ್ ಆಕ್ಟಿವಿಟಿ ರೂಟೀನ್ ಸೆಟ್ ಮಾಡಿದರೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಬಹುದು. ಯಂಗ್ ಜನರೇಷನ್ಗೆ ಅವರ ಎಂಬಿಷನ್ ಜೊತೆಗೆ ರುಟೀನ್, ಡಿಸಿಪ್ಲಿನ್ ಮತ್ತು ರಿಕ್ರಿಯೇಷನ್, ರಿಕ್ರಿಯೇಷನ್ ಅಂದರೆ ಏನೋ ಒಂದು ಹಾಬಿ ಮಾಡಿದರೆ ಆರೋಗ್ಯ ಚೆನ್ನಾಗಿ ಇರುತ್ತದೆ. ನಾವು ಯೋಗ ಅಭ್ಯಾಸದಲ್ಲಿ ಪತಂಜಲಿ ಮಹರ್ಷಿ ಆಚಾರ್ ವಿಚಾರ್ ಆಹಾರ್ ವಿಹಾರ್ ಇವು ನಮ್ಮ ಜೀವನ ಶೈಲಿಯದ 4 ಪಿಲ್ಲರ್ಸ್ ಅಂತ ಹೇಳಿದ್ದಾರೆ. ಇವು ನಾವು ಕರೆಕ್ಟ್ ನೋಡ್ಕೊಂಡು ಹೋದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ವೇಟ್ ಮ್ಯಾನೇಜ್ಮೆಂಟು ನ್ಯಾಚುರಲ್ಗಾ ಆಗುತ್ತದೆ.
1: ತುಂಬ ಚೆನ್ನಾಗಿ ಹೇಳಿದ್ರಿ. ಮತ್ತೊಂದು ಮಾತಿದೆ, ಮನೆಯಲ್ಲಿರುವಂಥ ಒಂದು ಅಡುಗೆ ಮನೆ ಏನಿದೆ ಅದೇ ಔಷಧದ ಆಲಯ ಅಂತ. ಮನೆ ಮದ್ದು ಮತ್ತು ಸಾಂಪ್ರದಾಯಿಕ ಆಹಾರ ಸ್ಥಳೀಯ ಆಹಾರ ಪದ್ಧತಿಗಳು ಪೋಷಣೆಯ ದೃಷ್ಟಿಯಿಂದ ಎಷ್ಟು ಉಪಯುಕ್ತ ಅಂತ ನಿಮ್ಗನ್ಸುತ್ತೆ?
0: ಮನೆಯಲ್ಲಿ ಮಾಡುವ ಆಹಾರವನ್ನು ಮೊದಲು ಸ್ವಲ್ಪ ಪೋಷಣ ಆಹಾರದೊಂದಿಗೆ ಮೆಲ್ಲಗ ಇಂಟ್ರೊಡ್ಯೂಸ್ ಮಾಡಬೇಕು. ಸಾಂಪ್ರದಾಯಿಕವಾಗಿ ನೋಡಿದರೆ ಋತುಮಾನ

0: ಸಾನಿಯ ಬೆಳೆ ಏನು ಬೆಳೀತದೆ ಎಲ್ಲವನ್ನು ಅನುಕೂಲವಾಗಿ ಸಂಗ್ರಹಿಸಿದ್ದ ಆಹಾರ. ಉದಾಹರಣೆಗಾಗಿ ಚಾತುರ್ಮಾಸದಲ್ಲಿ ಕೆಲವು ಆಹಾರ ನಿಷೇಧ ಮಾಡ್ತಾರೆ ಅಂದು ಅದು ಸಂಪ್ರದಾಯ. ಆದರೆ ನಮ್ಮ ಪ್ರಸ್ತುತ ಜೀವನ ಶೈಲಿಯಲ್ಲಿ ಎಲ್ಲನೂ ಫಾಲೋ ಮಾಡಲಿಕ್ಕೆ ಆಗಲ್ಲ. ಅಂದರೆ ಆದಷ್ಟು ಮೆಲ್ಲಗ ಅವು ಬದಲಾವಣೆ ಮಾಡಬೇಕು. ಫಾರ್ ಎಕ್ಸಾಂಪಲ್, ಕೋಸಂಬರಿ ಅಂದರೆ ಸ್ಯಾಲೆಡ್, ಸ್ಪ್ರೌಟ್ಸು, ಅನ್ಪಾಲಿಶ್ಡ್ ಆರ್ ಸೆಮಿ ಪಾಲಿಶ್ಡ್ ರೈಸ್, ಮಿನಿಮಲಿ ಪ್ರೊಸೆಸ್ಡ್ ಫುಡ್ಸ್ ಅಂದರೆ ಟ್ರೆಡಿಷ್ನಲ್ ಫುಡ್ಸ್ ಉಪಯೋಗ ಮಾಡಬೇಕು. ಫುಡ್ ಪ್ರೊಸೆಸಿಂಗ್ ಹೆಚ್ಚು ಆದರೆ ಅದರೊಳಗೆ ಇರುವ ಪೋಷಣ ತತ್ವ ಕೂಡ ಹೋಗ್ಬಿಡುತ್ತೆ, ಅಂದರೆ ನ್ಯೂಟ್ರಿಯಂಟ್ ಲಾಸ್ ಆಗ್ತದೆ. ಅದಕ್ಕೆ ಮತ್ತೆ ನಾವು ಫೋರ್ಟಿಫೈ ಮಾಡ್ತೀವಿ. ಅದಕ್ಕಾಗಿ ಆದಷ್ಟು ಎಲ್ಲಿ ಪ್ರೊಸೆಸಿಂಗ್ ಇರಬೇಕು ಅಲ್ಲಿ ಮಾಡಿರಿ. ಆದಷ್ಟು ನ್ಯಾಚುರಲ್ ಫುಡ್ ಸ್ಲೋಲಿ ಇಂಟ್ರಡ್ಯೂಸ್ ಮಾಡಿ ನಾವು ಅದಕ್ಕೆ ಶಿಫ್ಟ್ ಆದರೆ ನಮಗೆ ಮನೆಯಲ್ಲೇನೆ ನಾವು ನ್ಯೂಟ್ರಿಷನಲ್ ಆಹಾರ ವೆರೈಟಿಯಿಂದ ಮಾಡಬಹುದು.
1: ಮೇಡಮ್, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅಲ್ವಾ? ಬೆಳಿಗ್ಗೆ ಎದ್ದ ತಕ್ಷಣ ಹೊಟ್ಟೆಗೆ ಆಹಾರ ಇದ್ರೇ ಶರೀರ ಮುಂದೆ ನಡೆಯುತ್ತೆ. ಆಹಾರವನ್ನು ತಯಾರಿಸಬೇಕಾದ್ರೆ, ಸಂಗ್ರಹಿಸಬೇಕಾದ್ರೆ ಪೌಷ್ಟಿಕಾಂಶಗಳನ್ನು ಉಳಿಸಿಕೊಳ್ಳೋದು ಅತಿ ಅಗತ್ಯ. ಅಂಥ ಅಗತ್ಯತೆಯ ನಡುವೆ ಯಾವ ಮುನ್ನೆಚ್ಚರಿಕೆಗಳನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ?
0: ಕೆಲವೊಂದು ನಮ್ಮ ವೈಟಮಿನ್ಸ್ ಆಗಲಿ ಮಿನರಲ್ಸ್ ಆಗಲಿ ಬಹಳ ಸೂಕ್ಷ್ಮವಾಗಿ ಇರ್ತದೆ, ಅವು ಬಹಳ ಜಲ್ದಿ ಲಾಸ್ ಆಗಿಬಿಡುತ್ತೆ. ಅಂದರೆ ನಾವು ಅದಕ್ಕೆ ವಾಟರ್ ಸೊಲ್ಯೂಬಲ್ ವೈಟಮಿನ್ಸ್ ಅಂತ ಕರಿತೀವಿ. ವೈಟಮಿನ್ ಸಿ, ವೈಟಮಿನ್ ಬಿ ಕಾಂಪ್ಲೆಕ್ಸ್ ಇವೆಲ್ಲ ವಾಟರ್ ಸೊಲ್ಯೂಬಲ್ ವೈಟಮಿನ್ಸ್. ನಾವು ಅಡುಗೆ ಮಾಡೋ ಟೈಮ್ದಲ್ಲಿ ಪಲ್ಯಕಾಯಿ ತೊಳೆದು ಹೆಚ್ಚಬೇಕು, ಹೆಚ್ಚಿದ ಮೇಲೆ ತೊಳೆಯಬಾರದು. ಈಗ ನಾವು ಅಡುಗೆ ಬಾಯ್ಲ್ ಮಾಡ್ತಿರ್ತೀವಿ, ಬಾಯ್ಲ್ ಮಾಡಿ ಕುದಿಸುವಾಗ ನೀರು ಹೆಚ್ಚಾಗುತ್ತೆ, ಇಲ್ಕಂದ್ರೆ ನೀರು ಬಳಸ್ತೀವಿ. ಪಲ್ಯಕಾಯಿ ಬಾಯ್ಲ್ ಮಾಡಿ ನಾವು ಮತ್ತೆ ನೀರು ಚೆಲ್ಲಬಾರ್ದು, ಬೇರೆ ಅಡುಗೆಗೆ ವಾಪಸ್ಬೇಕು. ಅಡುಗೆಯನ್ನು ಮೀಡಿಯಂ ಫ್ಲೇಮಲ್ಲಿ ಮಾಡಬೇಕು. ಸ್ಟೀಮ್ ಮಾಡೋದು, ಬಾಯ್ಲ್ ಮಾಡೋದು, ಹುರಿಯುವುದು, ರೋಸ್ಟಿಂಗ್, ಅವು ಒಳ್ಳೆ ಪ್ರಾಕ್ಟೀಸಸ್. ಫ್ರೈ ಮಾಡಿದ ಕರಿದ ಒಮ್ಮೆ ಎಣ್ಣೆ ಇನ್ನೊಮ್ಮೆ ಸೆಕೆಂಡ್ ಟೈಮ್ ಯೂಸ್ ಮಾಡಬಾರದು. ಅದರಲ್ಲಿ ಒಮ್ಮೆ ಡೀಪ್ ಫ್ರೈ ಮಾಡಿದ ಮೇಲೆ ಟ್ರಾನ್ಸ್ ಫ್ಯಾಟ್ಸ್ ತಯಾರಾಗ್ತದೆ, ಅವು ನಮಗೆ ಹಾನಿಕಾರಕವಿದೆ. ಶಾಲೋ ಫ್ರೈಯಿಂಗ್ ಆರ್ ತಾಳಿಸೋದು ಬೆಟರ್ ಆಪ್ಷನ್ ಇದೆ. ನಾವು ಅಡುಗೆಯನ್ನು ಓವರ್ ಕುಕಿಂಗ್ ಮಾಡಬಾರದು.
1: ಆಯಿತು ಮೇಡಮ್, ತುಂಬ ಚೆನ್ನಾಗಿ ಹೇಳಿದ್ರಿ. ಮೇಡಮ್, ಇಂದಿನ ಮಕ್ಕಳೇ ನಾಳಿನ ಭಾವಿ ಭಾರತದ ಪೌರರು. ಅವರಿಗೆ ಆಹಾರ ಪದ್ಧತಿಯಲ್ಲಿ, ಮುಖ್ಯವಾಗಿ ಆರೋಗ್ಯಕರ ಆಹಾರ ಪದ್ಧತಿಯಲ್ಲಿ ಬೆಳೆಸುವಲ್ಲಿ ಪೋಷಕರ ಪಾತ್ರ ಯಾವ ರೀತಿಯಾಗಿರಬೇಕು ಅಂತ ಹೇಳ್ತೀರಾ?
0: ಈಗ ಹೊರಗಡೆ ತುಂಬ ಅಟ್ರಾಕ್ಷನ್ ಇದೆ ಮಕ್ಕಳಿಗೆ. ಸೊ ನಾವು ಸ್ಮಾರ್ಟಾಗಿ ಹೆಂಗೆ ಕೆಲಸ ಮಾಡಬೇಕಂದ್ರೆ ಹಿಡನ್ ಇಂಗ್ರೀಡಿಯೆಂಟ್ಸ್ ಟು ಹೆಲ್ದಿ ರೆಸಿಪೀಸ್ ಅಂತ ನಾವು ಅನ್ಕೋಬೇಕು. ಅಂದರೆ ಮಕ್ಕಳು ಬೀಜಗಳು, ಡ್ರೈ ಫ್ರೂಟ್ಸು ಅವೆಲ್ಲ ಸುಲಭವಾಗಿ ತಿನ್ನಲ್ಲ. ನಾವು ಅವು ಪೌಡರ್ ಮಾಡಿ ಅವ್ರ ಅಡುಗೆ ಒಳಗೆ ಶೇಂಗಾ ಪುಡಿ, ಎಳ್ಳು ಪುಡಿ ಹಾಗೆ ವಾಪರಿಸ್ಬೇಕು. ಹೆಲ್ದಿ ಆಪ್ಷನ್ ಈಗ ಮಾರ್ಕೆಟಲ್ಲಿ ತುಂಬ ಬಂದಿದೆ. ಅಂದರೆ ನಾರ್ಮಲ್ ಪೊಟೇಟೋ ಚಿಪ್ಸ್ ಇಲ್ಕನ್ ಆ ಥರ ಚಿಪ್ಸ್ ಕೊಡೋಕ್ಕಿಂತ ಮಿಲೆಟ್ಸ್ ಚಿಪ್ಸ್ ಬಂದಿದೆ, ಮಿಲೆಟ್ ಪಾಸ್ತಾ ಬಂದಿದೆ, ಮಿಲೆಟ್ ನೂಡಲ್ಸ್ ಬಂದಿದೆ, ಪಲ್ಸಸ್ ಪಾಸ್ತಾ ಅವು ಕೂಡ ಬಂದಿದೆ. ಅಂದರೆ ಬೇಳೆಯಿಂದ ಮಾಡಿದ್ದ ಪಾಸ್ತಾ ಅವು ಕೂಡ ಯೂಸ್ ಮಾಡಬಹುದು. ಮನೆಯಲ್ಲಿ ಟ್ರೆಡಿಷ್ನಲ್ ಸ್ನ್ಯಾಕ್ಸ್ ಮಾಡಬಹುದು. ಚಪಾತಿ ಪಲ್ಯಕ್ಕಿಂತ ಮಿಲೆಟ್ ಚಪಾತಿ ಮಾಡಿ ಅದಕ್ಕೆ ಟೊಮ್ಯಾಟೊ ಪೇಸ್ಟ್ ಮಾಡಿ ಅದಕ್ಕೆ ಹಚ್ಚಿ ಟೊಮ್ಯಾಟೊ ಕೆಚಪ್ ಥರ ಹಾಕಿ ಅದಕ್ಕೆ ರೋಲ್ ಮಾಡಿಕೊಟ್ರೆ ಈಗ ಹೊರಗೆ ಕರಿಯೋದು ಫ್ರ್ಯಾಂಕಿ ಇಲ್ಕಂದ್ರೆ ರೋಲ್ಸ್ ಥರ ಆಗುತ್ತೆ. ಟೇಸ್ಟ್ ಫ್ಲೇವರ್ಸ್ ಮೇಂಟೈನ್ ಮಾಡಿ ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಬೆಳೆಸಿ ರೆಸಿಪಿ ಮಾಡಿದ್ದರೆ ಮಕ್ಕಳು ತಿಂತಾರೆ. ಹಠ ಮಾಡಿದರೆ ಒಂದು ಹೆಲ್ದಿ ಆಪ್ಷನ್ ಕೂಡ ತಿನ್ನಬೇಕು ಅಂತ ಹೇಳಿ ಮಕ್ಕಳಿಗೆ ಹೆಲ್ದಿ ಫುಡ್ಗೆ ಮೆಲ್ಲಗೆ ಡೈವರ್ಟ್ ಮಾಡಬೇಕು.
1: ತುಂಬ ಚೆನ್ನಾಗಿ ಹೇಳಿದ್ರೆ ಅಂದರೆ ಮಕ್ಕಳನ್ನ ನಮ್ಮ ಹಾದಿಗೆ ನಾವು ತಂದ್ಕೊಳ್ಬೇಕು, ಅವ್ರ ಹಾದಿಗೆ ಹೋಗ್ತಾ ಹೋಗ್ತಾ ನಮ್ಮ ಹಾದಿಗೆ ತಂದ್ಕೊಳ್ಬೇಕು. ಆಮೇಲೆ ನನಗೇನಿಸುತ್ತೆ ಅಂದರೆ ಸರ್ಕಾರ ಕೂಡ ಯಾವುದೇ ಅಭಿಯಾನ ಕಾರ್ಯಕ್ರಮಗಳನ್ನು ಮಾಡಿದರೆ ಅದು ತುಂಬ ಯಶಸ್ಸನ್ನು ಕಾಣುತ್ತೆ. ಸರ್ಕಾರದ ಪೋಷಣ ಅಭಿಯಾನದಂಥ ಕಾರ್ಯಕ್ರಮಗಳು ಪೌಷ್ಟಿಕತೆಯನ್ನು ಸುಧಾರಿಸುವಲ್ಲಿ ಯಾವ ರೀತಿಯಾಗಿ ಸಹಾಯ ಮಾಡ್ತವೆ ಅಂತ ಹೇಳ್ತೀರಾ?
0: ಈಗ ಸರ್ಕಾರದು PM ಪೋಷಣ್ ಅಭಿಯಾನ್ ಇದೆ, ಈಟ್ ರೈಟ್ ಇಂಡಿಯಾ ಇದೆ, ಸೇಹತ್ ಮಿಷನ್ ಇದೆ. ಅದು ಅಗ್ರಿಕಲ್ಚರಲ್ ಸೈನ್ಸ್ಗೆ ನಮ್ಮ ಹೆಲ್ತ್ ಔಟ್ಕಮ್ಸ್ಗೆ ಭಾಳ ಹೆಲ್ಪ್ ಮಾಡ್ತದೆ. ಈಗ ಗೌರ್ಮೆಂಟ್ ಕೂಡ ಭಾಳ ಅವೇರ್ನೆಸ್ ಹೆಲ್ದಿ ಲೈಫ್ಗೆ ತರಲಿಕ್ಕೆ ಪ್ರಯತ್ನ ಪಡ್ತಿದೆ. ಅವ್ರ ಎಂಫಸಿಸ್ ಆನ್ ಪ್ರೋಟೀನ್ ಫುಡ್ಸ್, ಒಂದು 2-3 ವರ್ಷದಿಂದ 5 ವರ್ಷದಿಂದ ಅಷ್ಟು ಪ್ರೋಟೀನ್ ಫುಡ್ಸ್ ನಮ್ಮ ಮಾರ್ಕೆಟಲ್ಲಿ ಇದ್ದಿದ್ದಿಲ್ಲ. ತುಂಬ ಪ್ರೋಟೀನ್ ಫುಡ್ಸ್ ಪ್ರೋಟೀನ್ ಇಂಟೇಕ್ಗೆ ಎನ್ಕರೇಜ್ ಮಾಡ್ತಿದೆ ಗೌರ್ಮೆಂಟ್. ಫುಡ್ ಲೇಬ್ಲಿಂಗ್ಸ್

0: ರಿಸ್ಟ್ರಿಕ್ಟ್ ಮಾಡಿದೆ. ಕನ್ಸ್ಯೂಮರ್ಗೆ ಬಹಳ ಹೆಲ್ಪ್ ಆಗುತ್ತೆ. ಈಗ ಮೊದಲೇಕ್ ನೋಡಿದ್ರಂದ್ರೆ ಮ್ಯಾಕ್ಸಿಮಮ್ ಪ್ಯಾಕೆಟ್ ಫುಡ್ಸಲ್ಲಿ ಪಾಮೊಲಿನ್ ಆಯಿಲ್ ಇಲ್ಕನ್ ವೆಜಿಟೇಬಲ್ ಫ್ಯಾಟ್ಸ್ ಅಂತ ಬರೀತಿದ್ರು. ಈಗ ಕಂಪಲ್ಸರಿ ರೈಸ್ ಬ್ರಾನ್ ಆಯಿಲು, ಸಫ್ಲವರ್ ಆಯಿಲು, ಸಾಲ್ಟ್ ಕಂಟೆಂಟ್ ಎಷ್ಟಿದೆ, ಶುಗರ್ ಕಂಟೆಂಟ್ ಎಷ್ಟಿದೆ, ಅದೆಲ್ಲ ಮೆನ್ಷನ್ ಮಾಡೋದು ಗವರ್ಮೆಂಟ್ ಕಂಪಲ್ಸರಿ ಮಾಡಿದೆ. ಆದ್ದರಿಂದ ಕಾಮನ್ ಮ್ಯಾನ್ಗೆ, ಕಸ್ಟಮರ್ಗೆ, ಕನ್ಸ್ಯೂಮರ್ಗೆ ಫುಡ್ ಲೇಬಲಿಂಗ್ ಇಂಪಾರ್ಟೆನ್ಸ್ ಅರ್ಥವಾಗಿ ನಾವು ಏನು ತಿಂತಾ ಇದ್ದೀವಿ ಅನ್ನೋದು ಅವೇರ್ನೆಸ್ ಹುಟ್ಟುತ್ತದೆ. ಒಬೆಸಿಟಿ ಆ್ಯಂಡ್ ಲೈಫ್ ಸ್ಟೈಲ್ ಡಿಸೀಸ್ ಅವೇರ್ನೆಸ್ ಪ್ರೋಗ್ರಾಮ್ಸ್ಗೆ ಇವೆಲ್ಲ ಹೆಲ್ಪ್ ಆಗುತ್ತೆ. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ಗೆ ಹೆಲ್ಪ್ ಆಗುತ್ತೆ. ಅದು ಇತ್ತೀಚೆಗೆ ಕೂಡ ನಾವು ಬಹಳ ನ್ಯೂಸಲ್ಲಿ ನೋಡ್ತಾ ಇದ್ದೀವಿ, ಅನ್ಹೆಲ್ದಿ ಫುಡ್ ಔಟ್ಲೆಟ್ಸ್ ಇಲ್ಕಂದ್ರೆ ರೆಸ್ಟೋರೆಂಟ್ದಲ್ಲಿ ಸ್ಟ್ರಿಕ್ಟ್ ರೂಲ್ಸ್ ಮಾಡ್ತಿದ್ದಾರೆ. ಹೈಜೀನ್ ಆ್ಯಂಡ್ ಸ್ಯಾನಿಟೇಷನ್ ಫುಡ್ ಆಫೀಸರ್ಸ್ ಹೋಗಿ ನೋಡಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ.
1: ಮೇಡಮ್, ಈ ವಾರ ಸಪ್ತಾಹವನ್ನು ಆಚರಿಸ್ಕೊಳ್ತಾ ಇದ್ದೀವಿ, ಪೋಷಕ ಸಪ್ತಾಹವನ್ನು, ಅದರ ಉದ್ದೇಶ ಮತ್ತು ಮಹತ್ವವನ್ನು ತಿಳಿಸ್ಕೊಡ್ರಿ ಮೇಡಮ್ ಎರಡೇ ಮಾತುಗಳಲ್ಲಿ.
0: ನ್ಯಾಷನಲ್ ನ್ಯೂಟ್ರಿಷನ್ ವೀಕ್ ಸೆಪ್ಟೆಂಬರ್ 1 ಸೆಪ್ಟೆಂಬರ್ 7 ತನಕ ಆಚರಣೆ ಮಾಡ್ತಾರೆ. ಪೋಷಕಾಂಶದ ಕುರಿತು ಜಾಗೃತಿ ಮಾಡಲಿಕ್ಕೆ ಒಂದು ವಾರ ಡೆಡಿಕೇಟ್ ಮಾಡುವ ಕಲ್ಪನೆ ಜಾಗತಿಕವಾಗಿ ಮಾಡಬೇಕು ಅಂತ ಇಂಟೆನ್ಷನ್ದಿಂದ ನಮ್ಮ ಭಾರತ ಸರ್ಕಾರ 1982 ಅಲ್ಲಿ ರಾಷ್ಟ್ರೀಯ ಪೋಷಕಾಂಶ ಸಪ್ತಾಹವನ್ನು ಪರಿಚಯಿಸಿತ್ತು. ಮಕ್ಕಳ, ಮಹಿಳೆಯರು ಮತ್ತು ದುರ್ಬಲ ಸಮುದಾಯಗಳ ಪರಿಣಾಮ ಬೀರುತ್ತದೆ. ವ್ಯಾಪಕ ಪೋಷಕಾಂಶ ಸಂಬಂಧಿತ ಸಮಸ್ಯೆಗೆ ಗಮನ ನೀಡಲು ಇದರ ಪ್ರಮುಖ ಉದ್ದೇಶವಾಗಿತ್ತು. ಕಾಲಕ್ರಮೇಣ ಈ ಉಪಕ್ರಮ ರಾಷ್ಟ್ರೀಯ ಪೋಷಣ ಮಾಸ ಅಂದರೆ ನ್ಯಾಷನಲ್ ನ್ಯೂಟ್ರಿಷನ್ ಮಂತ್ ಎಂಬ ವಿಶಾಲ ಅಭಿಯಾನದ ಭಾಗವಾಗಿ ವಿಸ್ತರಿಸಿದೆ. ಈ ಅಭಿಯಾನದ ಮುಖ್ಯ ಉದ್ದೇಶ ಅಂದರೆ ಸಮತೋಲ ಆಹಾರ ಅಂದರೆ ಬ್ಯಾಲೆನ್ಸ್ಡ್ ಡಯಟ್ ಕುರಿತು ಶಿಕ್ಷಣ, ತಡೆಗಟ್ಟದ ಆರೋಗ್ಯ ಪ್ರಿವೆಂಟಿವ್ ಹೆಲ್ತ್ ಕೇರ್ ಸೇವೆಯನ್ನು ಉತ್ತೇಜಿಸುವುದು, ಪ್ರಮೋಟ್ ಮಾಡುವುದು, ಡಯಾಬಿಟೀಸ್, ಕಾರ್ಡಿಯಾಕ್ ಪ್ರಾಬ್ಲಮ್ಸ್, ಒಬೆಸಿಟಿ, ಇತರ ಲೈಫ್ ಸ್ಟೈಲ್ ರಿಲೇಟೆಡ್ ಪ್ರಾಬ್ಲಮ್ಸ್, ಜೀವನ ಶೈಲಿ ಸಂಬಂಧಿತ ಕಾಯಿಲೆಗಳು ಆರೋಗ್ಯ ಆಹಾರ ಪದ್ಧತಿಗಳ ನಮ್ಮ ಜೀವನದಲ್ಲಿ ತರಲಿಕ್ಕೆ ಪ್ರೋತ್ಸಾಹ ನೀಡಬೇಕನ್ನೋ ಉದ್ದೇಶದಿಂದ ಇದು ಮಾಡಿದ್ದಾರೆ. ಪ್ರೊಸೆಸ್ಡ್ ಫುಡ್ ಡಿಪೆಂಡೆನ್ಸ್ ಕಡಿಮೆ ಮಾಡುವುದು, ಕಡಿಮೆ ಪ್ರೊಸೆಸಿಂಗ್ ಮಾಡಿದ ಆಹಾರ ಸೇವನೆಯನ್ನು ಉತ್ತೇಜಿಸುವುದು ಹಾಗೂ ಆರೋಗ್ಯಕರ ಲೋಕಲ್ ಸ್ಥಳೀಯ ಅವೈಲೇಬಲ್ ಋತುಮಾನಕ್ಕೆ ಸೀಸನಲ್ ಅನುಗುಣ ವಾದ ಆಹಾರವನ್ನು ಪ್ರೋತ್ಸಾಹಿಸುವುದು ಇದು ಮೂಲತಃ ಅವ್ರದ್ದು ಇಂಟೆನ್ಷನ್.
1: ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ನೀವು ಹೇಳುತ್ತಿರುವ ಮಾಹಿತಿಯನ್ನು ನೋಡ್ತಾ ಇದ್ರೆ ಯಾವುದೇ ದೇಶದ ಅಭಿವೃದ್ಧಿಯಾಗಲಿ ಆ ಸಮಾಜ ಆರೋಗ್ಯಕರವಾಗಿದ್ದಾಗ ಮಾತ್ರ ಅದು ಸುಸಾಧ್ಯವಾಗುತ್ತೆ. ಕೊನೆಯದಾಗಿ ನಮ್ಮ ಶ್ರೋತೃ ಬಾಂಧವರಿಗೆ ನೀವು ಹೇಳುವ ಎರಡು ಕಿವಿ ಮಾತುಗಳು ಅಂದರೆ ಪ್ರತಿದಿನ ಆರೋಗ್ಯಕರವಾಗಿ ತಿನ್ನಬೇಕು ಅಂದರೆ ಯಾವುದಾದ್ರೂ ಒಂದು 3 ಸಲಹೆಗಳು ಮತ್ತು ನಮ್ಮ ಸಮಸ್ತ ಶ್ರೋತೃ ಬಾಂಧವರಿಗೆ ಅಂದರೆ ಚಿಕ್ಕವರಿಗಾಗಲಿ ಹಿರಿಯರಿಗಾಗಲಿ ಪ್ರತಿಯೊಬ್ಬರಿಗೆ ಹೇಳುವ ಕಿವಿ ಮಾತುಗಳೇನು?
0: ಒಂದನೇದು ಅಂದರೆ ಎಲ್ಲರೂ ಲೋಕಲ್ ಆಮೇಲೆ ಸೀಸನಲ್ ಫುಡ್ ತಿನ್ನಬೇಕು, ಅದು ಬಹಳ ಮುಖ್ಯ. ಎರಡನೇದು ಅಂದರೆ ಈಟ್ ಇನ್ ಮಾಡರೇಷನ್, ನಾವು ಮಾಡರೇಷನ್ನಲ್ಲಿ ತಿನ್ನಬೇಕು, ತಿಂದಿದ್ದು ಆಹಾರ ಎಂಜಾಯ್ ಮಾಡಬೇಕು, ಅದು ಬಹಳ ಮುಖ್ಯ. ಚಲೋ ಆಹಾರ ಹೆಲ್ದಿ ಫುಡ್ ತಿಂತೀವಿ ಅನ್ನೋದು ಮುಖ ಹಿಂಗೆ ಸಣ್ಣದಾಗಿ ಮಾಡಿ ತಿಂದರೆ ಮನಸ್ಸು ಕೂಡ ಆ ಥರ ಆಗುತ್ತದೆ. ಆ್ಯಸ್ ದ ಫುಡ್ ಸೋ ದ ಮೈಂಡ್, ಆ್ಯಸ್ ದ ಮೈಂಡ್ ಸೋ ದ ಮ್ಯಾನ್, ಪತಂಜಲಿ ಮಹರ್ಷಿ ಅವರು ಯೋಗದಲ್ಲಿ ಹೇಳಿದ್ದಾರೆ. ಮೂರನೇದಂದ್ರೆ ಟೈಮ್ಲಿ ಮೀಲ್ಸ್ ಅಂದರೆ ಟೈಮವಾಗಿ ಸರಿಯಾಗಿ ತಿನ್ನೋದು,
1: ಸಮಯಕ್ಕೆ
0: ಸರಿಯಾಗಿ ತಿನ್ನೋದು, ಫಿಸಿಕಲ್ ಆಕ್ಟಿವಿಟಿ, ಇವು ಎರಡು ಮಾಡಿದರೆ ನಮ್ದು ಹೆಲ್ತ್ ಮೇಂಟೈನ್ ಆಗಲಿಕ್ಕೆ ಬಹಳ ಸಹಾಯ ಆಗುತ್ತೆ.
1: ನಿಜ, ನಾವು ಬಹಳಷ್ಟು ಜನರು ಮಾಡೋದೇ ಈ 3 ತಪ್ಪುಗಳು, ಸಮಯ ಮತ್ತು ಪರಿಪಾಲನೆ, ಅಸಮತೋಲಿತ ಆಹಾರ. ಅದನ್ನೇ ಒಂದಾಗೆ ಆರೋಗ್ಯಕರ ಆಹಾರ ತಿನ್ನುವಾಗ ಒಂದ್ಸಲ ಮುಖ ಸಿಂಡರ್ಸ್ಕೊಂಡು ತಿನ್ನೋದು. ನಿಜ, ಆಹಾರವನ್ನು ತಿನ್ನಬೇಕಾದ್ರೆ ಮನಸ್ಸು ಪ್ರಫುಲ್ಲವಾಗಿಟ್ಕೊಂಡು ತಿನ್ನಬೇಕು, ಅದು ಶರೀರಕ್ಕೆ ಒಳ್ಳೆಯ ಶಕ್ತಿಯನ್ನು ನೀಡುತ್ತೆ ಅಂತ ನೀವು ಬಹಳ ಸರಳವಾಗಿ ಸುಂದರವಾಗಿ ನಮ್ಮ ಶ್ರೋತೃ ಬಾಂಧವರಿಗೆ ಹೇಳಿಕೊಟ್ರಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ನಮ್ಮ ಆಕಾಶವಾಣಿ ಸ್ಟುಡಿಯೋಸ್ಗೆ ಬಂದು ಬಹಳಷ್ಟು ವಿಷಯಗಳನ್ನು ಹಂಚಿಕೊಂಡ್ರಿ. ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ಇಂಡಿಯಾ ರೇಡಿಯೋ ಫಾರ್ ಗಿವಿಂಗ್ ಮೀ ದಿಸ್ ಅಪರ್ಚುನಿಟಿ.
2: ಇದುವರೆಗೆ ರಾಷ್ಟ್ರೀಯ ಪೌಷ್ಟಿಕ ಆಹಾರ ಸಪ್ತಾಹ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಮತ್ತು ಅದರ ಆಚರಣೆ ಈ ಕುರಿತು ಡಾಕ್ಟರ್ ಮಾಧವಿಯವರೊಂದಿಗೆ ಸಂದರ್ಶನ ಕಾರ್ಯಕ್ರಮ ಪ್ರಸಾರಗೊಂಡಿತು. ಸಂದರ್ಶನ ನಡೆಸಿಕೊಟ್ಟವರು ಪರಿಮಳ ಜೋಶಿ. ಈ ಕಾರ್ಯಕ್ರಮ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಇಲ್ಲಿಗೆ ಇಂದಿನ ಕಸ್ತೂರಿಯ ಮಂಗಳವಾರದ ಮಧ್ಯಾಹ್ನದ ಸಂಚಿಕೆ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಗುರುವಾರದಂದು ಇದೇ ಸಮಯ